ಸ್ನಿ ಮೇರೆ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನ್ಸ ನ ಜಾಯೇ ಮರಹ ಗುರ್ ತೇ ಜಾನ್ಯಾ ನಾನಕ ಮನ ಮಾನ್ಯಾ ಮೇರೇ ಮನ ಆ ಸಾಬರಿ ಮೊಹಲ್ಲಾ ಪಂಜವಾ ಏಕ ಓಡ ಗೌಹ ಗುರ್ ತಾ ಶಬ್ದ ಕಹೋಹ ಆಗ್ಯಾ ಸತ ಸಹೋಹ ಮನೆ ನಿಧಾನ ಲಹೋಹ ತುಖೇ ಸುಮಾಯಿಗೇ ಮೇರೇ ಮನ ಅರ್ಹಾವ್ ಜೀವಿತ ಜೋ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಸ್ಯಾಗ ಸಂತ ಉಪದೇಸ್ಯಾ ಮೇರೇ ಮನ ಜಿಸ್ ಜನ ನಾಮ ಸುಖ ತೇಸ ನಿಕಟ ನಾ ಕದೇ ದುಃಖ ಜೋ ಹರ ಹರ ಜ ಸುನೇಗ ಸಬ್ ಕೋ ತ ಮನ್ನೇಗ ಸಫಲ ಸು ಆಯಾಗ ನಾನಕ ಪ್ರಪಾಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಮೇರ ಹರ್ಷ ಗಾಯೇಗ ಪರಮ ಪದ ಪಾಯೇಗ ಹುಆರ ಜೋ ಬಿದ್ದೇಗ ತಾ ಕೋ ಸಗಲ ಸಿದ್ಧೇಗ ಅನದನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಅರ್ಹಾವ್ ಸಂತ ಭಗತ್ ಹೋಯೇಗ ದುರ್ಮದ ಖೋಯೇಗ ದಾಸ ರೇನ ಹೋಯೇಗ ವ್ಯಾಪೇ ದುಃಖ ನ ಕೋಯೇಗ ಭಗತಾ ಶರಣ ಪರಹ ಜನ್ಮ ನಾ ಕದೇ ಮರಹ ಅಸ್ತ್ರ ಸೇ ಪಯೇಗ ಹಾರ

ಲೇ ಪಚೆ ಎಂಬುದು ಅಚೇತ್ಯ ಹರ ನಾ ಪವಿತ್ರನಾರದೆ ಸಚ ಶ್ರೀ ಅಂತ ತಾಹೀರುನ್ಯ ಸದ್ಕಹೆ ನಾನಕ ಶಬ್ದ ಸಚ ಮೇಲ ಚಿರೀಮ ಶೂನ್ಯ ಏಕ ಓಂಕಾರ ಸದ್ಗುರ್ ಪ್ರಸಾದ ಆಸಾ ಮಹಲ್ಲಾ ತೀಜಾ ಶಂತ ಕರ ಪಹಿಲಾ ಹಮ ಕರೆ ಸಾಚಾ ಸೋಹಿಲಾ ಸಾಚೇ ಶಬ್ದ ಸುಹಾಯಾ ರಾಮ ತಾನ ತಿರ ಮೇಲ ಪಯಾ ಪ್ರಭ ಆಪ ಮಿಲಾಯಾ ರಾಮ ಪ್ರಭ ಆಪ ಮಿಲಾಯಾ ಸಚ ಮನ ವಸಾಯ ಕಾಮನ ಸಹಜೇ ಮಾತಿ ಗುರ ಸ್ಬದ ಸೀ